ಸಾಮ್ರಾಜ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯೈ ಸಾರ್ವಭೌಮಃ ಸಾರ್ವಶಾಂತಾದಾಪರಾರ್ಧಾತ್ ಪೃಥಿವ್ಯೈ.